0: ಉಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರೋ ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋತವಾರಾಧನಂ.
1: ಸಿಂಧೂರ ಕುರಿ ತೊಟ್ಟು ನೋಕ್ಕುಮುಡನೇ ಮಾಯ್ಕ್ಯಂ ಕರಿಂಗೂಂದಲಿಲ್ പിന്നീട് പുതുമുല്ലമാലയണിയും താഴത്തിടും തക്ഷണം നിന്നീടും ശുഭശുഭ്രമൂടുപടമിട്ടെന്നിട്ടതും കൈവിടും ചിന്നീടുന്ന വിയർപ്പൊടിച്ച